ಶ್ರೀ ಕೃಷ್ಣ ಗೋವಿಂದ ಹರೇ ಮುರಾರಿ ಹೇ ನಾಥ ನಾರಾಯಣ ವಾಸುದೇವ. ರೇಡಿಯೋ ಪ್ರಸ್ವಾನಿ 1701 ಎಂ ಪರ್ ಆಪ್ ಹೈ ಇಸ್ ನಯೀ ಸುಬಹ ಆಪ್ಕಿ ಸತಾಕ್ಷಿ ಕೆ ಸಾಥ್ ಔರ್ ಆಜ್ ಸೆ ಏಕ್ ನಯೇ ಸಫರ್ ಕಿ ಆಜ್ ಕೆ ದಿನ್ ಕೆ ಸಾಥ್ ನಯೀ ಶುರುವಾತ್. ಜೀವನ ಆಧಾರ್, ಜೀ ಹಾಂ, ಇಸೀ ಕಾರ್ಯಕ್ರಮ ಮೇ ಆಜ್ ಸೆ ಹೋಗಿ ಆಪ್ ಸೆ ಮುಲಾಕಾತ್. ಜೀವನ ಕಾ ಆಧಾರ್ ವೋ ಈಶ್ವರ್ ಪರಮಾತ್ಮ ವಾಹೆಗುರು ಈಸಾ ಮಸೀಹ್, ಆಪ್ ಉಸೆ ಜೋ ಭೀ ನಾಮ ದೇ ದೇ ವೋ ಹೈ.